ಇತಿಹಾರಂಗ ಸಂಘ ಮಾಯಾಭೆ ಕಸ್ತಾಮಿತ್ಯಾತ್ರ ಓಮೋ ಅಭಿಮಾನ ಮಿಥ್ಯಾಪ ಸುಪ್ರ ಕರ್ತು ಗುಮಾನ ಅಸ್ತಿರ ಭಗತ ಸಾಧುಕಿ ಸರ್ಣ ನಾನಕ ಜಬ ಜಬ ಜೀ ವೇ ಹರ ಕೇ ಚರ್ಣ ಮಿಥ್ಯಾ ಸರ್ವನಬರ ನಿಂದಾ ಸುನ ಮಿಥ್ಯಾ ಸ್ಪರ್ಧರ್ಭ ಗುಹರಿ ಮಿಥ್ಯಾ ನೇತ್ರ ಪೇಖದ ಪಾತ್ರೇರುಪಾದ ಮಿಥ್ಯಾ ರಸನಾ ಪೂಜನ ಅನುಸ್ವಾದ ಮಿಥ್ಯಾ ಚರ್ಣ ಪರ ಬಿಕಾರ ಗೋತಾ ಮಿಥ್ಯಾ ಮನ ಪರ ಲೋಭ ಲುಭಾಮ ಮಿಥ್ಯಾ ತನ್ನೈ ಪಾರುಪಕಾರ ಮಿಥ್ಯಾ ಭಾಸ್ ಲೇದ ಬೇಕಾರ ಬಿನ್ ಬುಜ್ಜೆ ಮಿಥ್ಯಾ ಸಪ ಏ ಸಫಲ ದೇ ನಾನಕ ಹರ ಹರ ನಾಮ ಲಯ ಬಿರ್ತಿ ಸಾಗತ ಕೀ ಯಾರ್

ಉಡುಪಂಡ ಹಾರೆ ಅಂಠಟೆಯ ಪಾರು ಆಡೀಶ ಧರ್ಮಯಾತ ಟೀಠ ಕರ್ಮ ಅಣಬಣ ಅನಂತ ದಾತ ಮಹಾಂತಾರ ಬೋಲ ಮನ ಶಾಂತ ವಯ ಪ್ರಸಾದ ಕರುಣಾಲಯ ಹೈ ಹರ ಕಾಲಯ ಹೈ ಖಲ ಖಂಡನ ಹೈ ಮಹ ಮಂಡನ ಹೈ ಜಗತೇಶ್ವರ ಹೈ ಪರಮೇಶ್ವರ ಹೈ